ಪಾಲು ಅನುಭೂತಾಂಗ ಅಭಾವಂಗು ಗತ್ಮಿತ ಅಪಾರ ಗುಣಗನುದಾರ ಮುನ್ಗಲ್ ಪ್ರಣಾಮ ನಿರ್ಭಯ ನಿಷ್ಕಾಮ ಅತದು ಪ್ರಚನ್ಮಿತಗತ ಕಂಡು ಆಲಸ್ಯ ಕರಂ ಆದ್ರ ಕ್ಷೇತ್ರ ಸರ್ವಾಪಣ್ಣಾಟ ಅನನ್ಪಾಟ ಚಾತುರಿ ಚಂತೋ ಪ್ರಸಾರ ಗೋವಿಂದೇ ಮುಕಂದೇ ಉದಾರೇ ಅಪಾರೇ ಅರ್ಯಂ ಕರ್ಯಂ ನಿನಾಮೇ ಕಾಮೇ ಭಜನ್ ಪ್ರಿಯಾಚಂದ ಚತುರ್ಚಕ್ರಕರ್ತ ಚತುರ್ಚಕ್ರಹರ್ತ ಚತುರ್ಚಕ್ರಧಾರೇ ಚತುರ್ಚಕ್ರಜಾನೇ ಚತುರ್ಚಕ್ರವರ್ತೇ ಚತುರ್ಚಕ್ರವರ್ತಿ ಚತುರ್ಚಕ್ರಪಾಲೇ ಚತುರ್ಚಕ್ರಪುಕಾಲೇ ಚತುರ್ಚಕ್ರಪಾಚೇ ಚತುರ್ಚಕ್ರವಾಚೇ ಚತುರ್ಚಕ್ರಮಾನ ಚತುರ್ಚಕ್ರಧಾರೇ ಚಾತುರಿ ಚಂದ ನ ಶತ್ರ ನ ಮಿತ್ರ ನ ಪರಮಂ ನ ಪಿತ್ರ ನ ಕರ್ಮಂ ನ ಕಾಯ ಅಧನಮಂ ಅಜಾಯ ನ ಚಿತ್ರ ನ ಮಿತ್ರ ಪರೇ ಪವಿತ್ರ ಪ್ರತಿಷ್ಠಾ ಅಧಿಷ್ಠ ದೃಶ್ಯ ಕೃಷ ಭಗವತಿ ಚಂದ ತೋ ಪ್ರಸಾದ ಕೃತದೆ ಕೆ ಆಶಿ ಜಿಜೇಶ ಕೆ ಆಭಿಜಿಬೇಶ ಕೆ ಆಗಂಜಿ ಕರ್ಮ ಕೆ ಆಭಂಜಿ ಪರಮ ಕೆ ಆಭಿಜಿ ಲೋಕ ಕೆ ಆದಿತ್ ಶೋಕ ಕೆ ಅವಧೂತ ವರ್ಣ ಕೆ ವಿಭೂತ ಕರ್ಣ ಕೆ ರಾಜಿನ್ ಪ್ರಭಾ ಕೆ ದರ್ಪಣ ದುಜಾಹ ಕೆ ಆಶೋಕ ವರ್ಣ ಕೆ ಸರ್ಭಾ ಅವರ್ಣ ಕೆ ಜಗತ್ತಂ ಕೃತಿಯ ಕೆ ಚತರಂ ಕ್ಷತ್ರಿಯ ಕೆ ಬ್ರಹ್ಮಂ ಸ್ವರೂಪ ಕೆ ಅನುಭವ ಅನುಪ ಕೆ ಆದ ಅದೇವ ಕೆ ಆಪವೇವ ಕೆ ಚಿತ್ರಂ ಬೇಹನ ಕೆ ಏಕ ಅಧೀನ ಕೆ ರೋಜಿ ರಜಾಕ ರಹಿಮ ರಿಯಾಕ ಕೆ ಪಾಕ ಬಿಯಬ ಕೆ ಗಬಲ ಗಬ ಕೆ ಅಪುಲ್ ಗುಣಾಹ ಕೆ ಸಾಹಂ ಸಾಹ ಕೆ ಕಾರಣ ಕುನಿಂದ ಕೆ ರೋಜಿ ತಿಹಂದ ಕೆ ರಾಜಕ ರಹಿಮ ಕೆ ಕರ್ಮಂ ಕರೀಮ ಕೆ ಸರ್ವಂ ಕಲಿಯ ಕೆ ಸರ್ವಂ ದಲಿಹ ಕೆ ಸರ್ವತ್ರ ಮಾನ ಕೆ ಸರ್ವತ್ರ ದಾನ ಕೆ ಸರ್ವತ್ರ ಗೌನ ಕೆ ಸರ್ವತ್ರ ಬೋನ ಕೆ ಸರ್ವತ್ರ ದೇಶ ಕೆ ಸರ್ವತ್ರ ಭೇಷ ಕೆ ಸರ್ವತ್ರ ರಾಜ್ಯ ಕೆ ಸರ್ವತ್ರ ರಾಜ್ಯ ಕೆ ಸರ್ವತ್ರ ದೀನ ಕೆ ಸರ್ವತ್ರ ಲೀನ ಕೆ ಸರ್ವತ್ರ ಜಾಹೋ ಕೆ ಸರ್ವತ್ರ ಭಾವ ಕೆ ಸರ್ವತ್ರ ದೇಶ ಕೆ ಸರ್ವತ್ರ ಭೇಷ ಕೆ ಸರ್ವತ್ರ ಕಾಲ ಕೆ ಸರ್ವತ್ರ ಪಾಲ ಕೆ ಸರ್ವತ್ರ ಹಂತ ಕೆ ಸರ್ವತ್ರ ಗಂತ ಕೆ ಸರ್ವತ್ರ ಪೇಕೆ ಕೆ ಸರ್ವತ್ರ ಪೇಕೆ ಕೆ ಸರ್ವತ್ರ ಕಾಜ್ಯ ಕೆ ಸರ್ವತ್ರ ರಾಜ್ಯ ಕೆ ಸರ್ವತ್ರ ಶೋಕ ಕೆ ಸರ್ವತ್ರ ಪೋಕ ಕೆ ಸರ್ವತ್ರ ತ್ರಾಣ ಕೆ ಸರ್ವತ್ರ ಪ್ರಾಣ ಕೆ ಸರ್ವತ್ರ ದೇಶ ಕೆ ಸರ್ವತ್ರ ಭೇಷ ಕೆ ಸರ್ವತ್ರ ಮಾನ ಸದೇವ ಪ್ರತಾನ ಕೆ ಸರ್ವತ್ರ ಜಾಪ ಕೆ ಸರ್ವತ್ರ ತಾಪ ಕೆ ಸರ್ವತ್ರ ಬಾನ ಕೆ ಸರ್ವತ್ರ ಮಾನ ಕೆ ಸರ್ವತ್ರ ಇಂದ್ರ ಕೆ ಸರ್ವತ್ರ ಚಂದ್ರ ಕೆ ಸರ್ವಂ ಕಲೀಮ ಕೆ ಪರಮಂ ಪಹಿಮ ಕೆ ಆಕಲ್ ಅಲ್ಲಾಮ ಕೆ ಸಾಹಿಬ್ ಕಲ್ಲಾಮ ಕೆ ಹುಸ್ನಲ್ ವಜುಹ ತಮಾಮ ರಜುವ ಆಮೇಸುಲ್ ತಲ್ಲಾಮ ಸಲೀಕತ ಮುನಾಮ ಗನೀಮಲ್ ಶಿಗಸ್ತ ಗರಿಬುಲ್ ಪ್ರಸ್ತ ಬಿಲಂಗುಲ್ ಮಕಾನ ಜಮೀಲ್ ಜಮಾನ ತಮೀದುಲ್ ತಮಾಮ ರಜುವಲ್ ನಿಧಾನ ಹರಿಪುಲ್ ಅಜೀಮ ರಜಾ ಕೀರ್ತಿನ ಅನೇಕುಲ್ ತರಂಗ ಅಭೇದ ಅಭಂಗ ಅಜೀಜುಲ್ ನಿವಾಜ ಗನೀಮಲ್ ಕಿರಾಜ ನಿರುಕ್ತ ಸ್ವರೂಪ ತ್ರಿಮುಕ್ತ ವಿಭೂತ ಪ್ರಭುಕ್ತ ಪ್ರಭಾಹ ಸುಜುಕ್ತ ಸುಧಾಹ ಸದೇವಂ ಸ್ವರೂಪ ಅಭೇದಿ ಅನೂಪ ಸಮಸ್ತೋ ಪರಾಜ ಸದಾ ಸರ್ವಸಾಜ ಸಮಸ್ತಲ್ ಸಲ್ಲಾಮ ಸದೇವಲ್ ಅಕಾಮ ನಿರ್ಬಾಧ ಸ್ವರೂಪ ಅಗಾಧ ಅನೂಪ ವಂಗ ಆದ ರೂಪೆ ಅನಾಧ ಸ್ವರೂಪೆ ಅನಂಗಿ ಆರಾಮೆ ತ್ರಿಭಂಗೆ ತ್ರಿಕಾಮಿ ನಿರ್ಭರ್ಗಂ ತ್ರಿಪಾದೆ ಅಕಂಜೆ ಅಗಾಧೆ ಸುಭಂಗು ಸರ್ವಭಾಗ್ಯ ಸುಸರ್ಭಾ ಅನುರಾಗ ತ್ರಿಭುಕ್ತ ಸ್ವರೂಪ ಚಿಂಚೂತ ಕೆ ನರ್ಕ ಪ್ರಣಾಸ ಪೃಥ್ವಿಲ್ ಪ್ರವಾಸ ನಿರುಕ್ತ ಪ್ರಭಾಹ ಸದೇವ ಸದಾಹ ವಿಭುಕ್ತ ಸ್ವರೂಪ ಪ್ರಜುಕ್ತ ಅನುಪ ನಿರುಕ್ತ ಸದಾಹ ವಿಭುಕ್ತ ಪ್ರಭಾಹ ಅನುಕ್ತ ಸ್ವರೂಪ ಪ್ರಜುಕ್ತ ಅನುಪ ಚಾತುರಿ ಛಂದ ಅಭಂಗ ಅನಂಗ ಅಪೇಕ ಅಲೇಕ ಅಪರಂ ಅಕರ್ಮ ಅನಾಧ ಜುಗಾದ ಅಜಯ ಅಭ ಅಭೂತ ಅದೂತ ಅನಾಥ ಉದಾಸ ದಂಧ ಅಬಂಧ ಅಭಕ್ತ ವಿರಕ್ತ ಅನಾಸ ಪ್ರಕಾಶ ನಿಚಿಂತ ಸುನ